0: ಭೂರಭುವಸ್ವಾಧೀಪದೇವತಾವಯಾಮಿ ಸರ್ವಪ್ರಸಾದೈಕಂದಸ್ತ ಪುಷ್ಪಾಣಿ ಸಮರ್ಪಯಾಮಿ ನಮಸ್ಕರೋಮಿ ನಮಸ್ಕರೋಮಿ. ಆಚಾರ್ಯ ಜಿ, ಬಾಬುಜಿ ಕು ಮಾಲಾ ಜಾ ತೃತೀಯ ಅಕ್ಷ ತೃತೀಯ ಏನ ಬಾಬುಜಿ ಮಾಲಾ? ಹಾಂ, ಕತಿ ಉಪಲಕ್ಷ್ಮೇ ಬಾಬುಜಿ ಮಾಲಾ ಕರ್ಕೆ ಫಿರ್ ಬಾಬುಜಿ ಕೆ ಮಾಧ್ಯಮ ಸೇ ಹೀ ಸ್ಪುತಿ ಲಗಾ
1: ಲಗಾ ಫುಲ್ಪುರಿ ಜಿ.
0: ಹಾಂ,
1: ಆಪ್ ಲಗಾ
0: ದೇವೇಶ್ವರ ಮಹಾದೇವ ಕೀ ಜಯ. ಸ್ವಸ್ತಿ ನೈಂದ್ರೋ ವೃದ್ಧಶ್ವರ್ವಾ ಸ್ವಸ್ತಿ ನಾ ಭೂಷಾ ವಿಶ್ವೇ ವೇದಾ ಹರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿ ದಧಾತು ಮೃಗಸ್ವಾಮರುದಾ ಪ್ರಶ್ನೆ ಮಾತರ ಶುಭಮಂ ಜಾವಾನೋ ವಿದಧಿ ಕುಯನ್ಮಯ ಯಗ್ನಿ ಜೀವಾ ಸೂರಶಕ್ಸೋ ವಿಶ್ವೇ ನೋ ದೇವಾ ಅವಸಾಗಮನಿಹ.

ಸಹಿತಂಯದಾಯು ಶತಮಿನ್ನು ಶರದೊಂದಿ ದೇವಾತ್ರಾನ್ ಚಕ್ರಾಜರಾಜಂ ಧನೂನಾಂಬುದರಾಶೋ ಯತ್ರಾಪಿತರೋ ಭವಂತಿ ಮಾನೋ ಮಿಲ್ಯಾರಿ ಕತಯುರೆಗಂಧೋ ಅದಿತಿರಜ್ಯೋರದಿತಿರಂತ್ರಿಕ್ಷಂ ಅದಿತಿರಮಾತಾ ಪಿತಾ ಸ್ವಪುತ್ರಾಃ ವಿಶ್ವೇ ದೇವಾ ಅದಿತಿರ ಪಂಚಜನಾಂ ಅದಿತಿರ್ಜನಿತ್ವಂ ಜಹೋಷಾ.

0: ಶ್ರೀ ತುಳಸಿದಾಸಕೃತ ರುದ್ರಾಷ್ಟಕಂ ಸಮಾಪ್ತಃ. ಶಂಕರ ಭಗವಾನ್ ಕೀ
1: ಜಯ. ಹೋ ನ ತಾತೋ ನ ಮಾತಾ ನ ಬಂಧುರ್ನ ದಾತ ನ ಪುತ್ರೋ ನ ಪುತ್ರಿ ನ ಭೃತ್ಯೋ.